ಅತ್ಯನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೇ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಚರಣಕಮಲೇ.

ಶ್ರೀರಾಮಾತೆ ನಾವಘೇವುನಿ ಶ್ರೀರಾಮಾಲಾ ಪಾರಕರು. ಗುಹಾಚ್ಯಾ ನಾವಾಡಾನೇ ಶ್ರೀರಾಮಾಧಿಕಾನ ಗಂಗಾ ಪಾರ ಕೆಲ. ವನವಾಸಿ ಶ್ರೀರಾಮ್ ಭಾರ್ಯ ಆಣಿ ಬಂಧು ಯಾಸಹ ಪುಢೆ ಮಾರ್ಗಸ್ಥ ಝಾಲೆ. ವಾಟೆತಿಲ್ ದಿವಸ ಚಾಲಣ್ಯಾತ ಆಣಿ ರಾತ್ರಿ ಕುಠೆತರಿ ವೃಕ್ಷಾಖಾಲಿ ಪರ್ಣಶಯ್ಯೇವರ್ ಝೋಪೂನ್ ಅಯೋಧ್ಯೆಚ ಸ್ಮರಣ ಕರಣ್ಯಾತ ತ್ಯಾನಿ ವ್ಯತೀತ ಕೆಲ್ಯಾ. ಏಕಾ ಸಾಯಂಕಾಳಿ ತೆ ಭರದ್ವಾಜ ಮುನಿಚ್ಯಾ ಆಶ್ರಮಾತ್ ಪೋಚಲೆ. ಭರದ್ವಾಜಾನಿ ತ್ಯಾಂಚ ಯಥೋಚಿತ ಸ್ವಾಗತ ಕೆಲ್ಯಾ ಆಣಿ ವಾಸ್ತವ್ಯಾಸಾಠಿ ಚಿತ್ರಕೂಟ ಪರ್ವತ ಯೋಗ್ಯ ಅಸಲ್ಯಾಚ ಸಾಂಗಿತ್ಲ. ಚಿತ್ರಕೂಟಾ ಜಾವಯಾಸ ಮಾರ್ಗಹಿ ಕಥನ ಕೆಲ್ಯಾ. ತ್ಯಾಂಚಾ ನಿರೋಪ ಘೇವುನ್ ಶ್ರೀರಾಮ್ ಪುಢೆ ನಿಘಾಲೆ. ವಾಟೆತ್ ಜಾನಕಿ ಅನೇಕ ಅನೋಳಖಿ ಫುಲಾವಿಷಿ ವಿಚಾರಿತ ಹೋತಿ. ಶ್ರೀರಾಮ್ ಜಿಜ್ಞಾಸಾ ಪೂರ್ವಿತ ಹೋತೆ. ಲಕ್ಷ್ಮಣ್ ಫುಲಾಂಚೆ ಗುಚ್ಛ ಗುಂಪುನ್ ವಹಿನಿಂಚ ಹತಿ ದೇತ್ ಹೋತ. ಅಸಾಚ ವನವಿಹಾರ ಕರಿತ್ ತಿಗ ಚಿತ್ರಕೂಟ ಪರ್ವತ ಅವ್ರ ಪೋಚಲೆ.